ದೂರ ಕುಸುಂದರ ಪರಬ ಕಮಳ ಖೇತ ಕುಸುಂದರ ಧಾನ ಪ್ರಪಾತ ನಿಗಡಿ ಹೊಸ ಉತ್ತಿ ಬಾರೆ.